0: ಸುದ್ದಿ ವಾಣಿ.
1: ನಮಸ್ಕಾರ ಅಂಡ್ ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಶ್ರುತಿ ವಾಣಿ 103.1 FM. ದಿಸ್ ಈಸ್ ನಾರಾಯಣ ರಾಯ್, ಯುವರ್ ಹೋಸ್ಟ್. ವಿ ಬಿಗಿನ್ ಟುಡೇಸ್ ಮ್ಯೂಸಿಕಲ್ ಜರ್ನಿ ವಿತ್ ಎ ಬ್ಯೂಟಿಫುಲ್ ಕನ್ನಡ ಡಿವೋಷನಲ್ ಸಾಂಗ್, ನಾರಾಯಣ ನಿನ್ನ ನಾಮದ ಸ್ಮರಣೆಯ. ನಾರಾಯಣ ನಿನ್ನ ನಾಮದ ಸ್ಮರಣೆ ಈಸ್ ಕೃತಿ ಬೈ ಪುರಂದರದಾಸರು, ಸಂಗ್ ಬೈ ರಾಹುಲ್ ವೆಲ್ಲಾಲ್. ಲೆಟ್ ಅಸ್ ಲಿಸನ್ ಟು ದಿಸ್ ಸೆರೀನ್ ಅಂಡ್ ಅಪ್ಲಿಫ್ಟಿಂಗ್ ಕಾಂಪೋಸಿಷನ್, ನಾರಾಯಣ ನಿನ್ನ ನಾಮದ ಸ್ಮರಣೆ, ಅಂಡ್ ಅಲೌ ಇಟ್ಸ್ ಜೆಂಟಲ್ ಮೆಲೋಡಿ ಟು ಫಿಲ್ ಅವರ್ ಹಾರ್ಟ್ಸ್ ವಿತ್ ಡಿವೋಷನ್, ಪೀಸ್ ಅಂಡ್ ಗ್ರ್ಯಾಟಿಟ್ಯೂಡ್.